ಮನಸು ಬೀತ ಮೊಮ್ಮನ ಎಣ್ಣುಗ ಮದುವೆ ಜನ ಸೇದು ಬಪ್ಪನೆ ಎಣ್ಣೆ ನಿನ್ನಗೇನ ಎನ್ನ ಮೇಲಾಡದೆ. ಇಂದು ನಾ ಇಲ್ಲಿ ಇದ್ದೆ ನೀ ಅಲ್ಲಿ ಇದ್ದರಿಯ, ನಾ ಬನ್ನೆನೆ ಎಂದಲೇ ನೀ ಬಂದರಿಯ, ನೆಂಜಿನ ನೆನಪು ಮಾರಿರವ ಏನ, ಮುಂದಿನ ಜನ್ಮ ತೀರಿರವ ಏನ.